0: ಅಸಂಸ್ಕರಿತ ಪೆಟ್ರೋಲಿಯಂ ತೈಲಸ್ಯ ನಿರ್ಭರತಾ ಚ ನ್ಯೂನೀಕೃತಾ. ಸಾಮಾಜಿಕ ಮಾಧ್ಯಮ ಪಟಲೆ ಭಾಜಪಾದಲಸ್ಯ ಸೂಚನಾ ಪ್ರೌದ್ಯೋಗಿಕೀ ಕೋಶ ಪ್ರಮುಖ ಅಮಿತ ಮಾಲವೀಯ ಅವದತ್ ಯತ್ ಇ20 ಮಿಶ್ರಣ ಕಾರ್ಯಕ್ರಮ ರಾಜನೈತಿಕ ಬಿಂದು ಅಂಕ ನಿರ್ಧಾರಣೇನ ಚಾಲಿತಾಯಾಹ ಪಕ್ಷಪಾತ ಪೂರ್ಣ ಆಲೋಚನಾಯಾಹ ಅಪೇಕ್ಷೆಯ ಸಮಗ್ರ ಸಾಕ್ಷ್ಯ ಆಧಾರಿತ ಮೂಲ್ಯಾಂಕನಾಯ ಯೋಗ್ಯಃ ಅಸ್ತಿ ತಥಾ ಚ ಏತಾದೃಶ ಪರಿಣಾಮಸ್ಯ ಸಾರ್ವಜನಿಕ ನೀತೇಃ ಮಾಪನೀಯ ಪರಿಣಾಮೈಃ ನ್ಯಾಯಃ ಕರಣೀಯಃ. 20% ಇಥೆನಾಲ್ ಮಿಶ್ರಣಸ್ಯ ಉಪಲಬ್ಧಿಂ ಭಾರತಸ್ಯ ಅತ್ಯಂತಂ ಪರಿಣಾಮಿ ನೀತಿ ಸಫಲತಾಸು ಅನ್ಯತಮಂ ಇತಿ ಕಥಯನ್ ಸಹ ಅವದತ್ ಯತ್ ಏತೇನ ಉಪಕ್ರಮೇಣ ಕೃಷಕ ಕಲ್ಯಾಣಂ ಗ್ರಾಮೀಣ ವಿಕಾಸಃ ಸಹಕಾರಿಯ ಸಂಸ್ಥಾಃ ಊರ್ಜಾ ಸುರಕ್ಷಾ ಪರ್ಯಾವರಣಸ್ಯ ಸ್ಥಾಯಿತ್ವಂಚ ಇತ್ಯಾದಿಷು ಕ್ಷೇತ್ರೇಷು ಯುಗಪತ್ ಔನ್ನತ್ಯಂ ದೃಷ್ಟಂ. NTA ಇತಿ ರಾಷ್ಟ್ರೀಯ ಪರೀಕ್ಷಣ ಸಂಸ್ಥೆಯ ಸಮೀಕ್ಷಾರ್ಥಂ OMR ಪತ್ರಾಣಾಂ ಪ್ರಸ್ತುತೀಕರಣಸ್ಯ ವಿಷಯೇ ಛಾತ್ರಾಣಾಂ ಅಭಿಭಾವಕಾನಾಂ ಚ ಕೃತೆ ಸಚೇತಕ ಪತ್ರಂ ಪ್ರಕಾಶಿತಂ. NTA ಇತ್ಯನೇನ ಪ್ರಕಾಶಿತಂ ಯತ್ ಅದ್ಯತನಕಾಲೇ ಸಮೀಕ್ಷಾರ್ಥಂ ಪ್ರದತ್ತಾನಿ ಬಹೂನಿ OMR ಪತ್ರಾಣಿ ಕೃತ್ರಿಮಾಣಿ ಪ್ರಾಪ್ತಾನಿ. NTA ಇತ್ಯನೇನ ಉಕ್ತಂ ಯತ್ ಪ್ರಾಪ್ತಸ್ಯ ಪ್ರತ್ಯೇಕಸ್ಯ ಪತ್ರಸ್ಯ ಸಕ್ರಿಯರೂಪೇಣ ಪರೀಕ್ಷಣಂ ಕ್ರಿಯತೆ. ಪರಂತು ಯದಿ ಕೃತ್ರಿಮಂ ಅಥವಾ AI ಜನಿತಾನಿ OMR ಪತ್ರಾಣಿ ಪ್ರಸ್ತೂಯಂತೆ ತರ್ಹಿ ಗಭೀರಾಹ ನ್ಯಾಯಿಕ ಪರಿಣಾಮಾಹ ಭವಿತುಂ ಅರ್ಹಂತಿ ಇತಿ ಸಚೇತನ ದತ್ತ. ಕೇಂದ್ರೀಯ ಮಾಧ್ಯಮಿಕ ಶಿಕ್ಷಾ ಬೋರ್ಡ್ CBSE ದ್ವಾರಾ ಐಷಮಃ ದಶಮ ಕಕ್ಷಾಯಾಹ ದ್ವಿತೀಯ ಬೋರ್ಡ್ ಪರೀಕ್ಷಾಯಾಹ ಪರಿಣಾಮಃ ಘೋಷಿತಃ. ये छात्राः द्वितीय बोर्ड परीक्षां लिखितवन्तः ते डिजीलाकर रिजल्ट इत्यस्य माध्यमेन तेषां परिणामान् प्राप्तुं शक्नुवन्ति. ರಾಷ್ಟ್ರೀಯ ಶಿಕ್ಷಾ ನೀತೇಃ ಅನುಶಂಸಾನಾಂ ಅನುರೂಪಂ CBSE ಸಂಸ್ಥೆಯ ದಶಮ ಕಕ್ಷಾಯಾಃ ಕೃತೆ ಅಸ್ಮಾತ್ ವರ್ಷಾತ್ ಬೋರ್ಡ್ ಪರೀಕ್ಷಾದ್ವಯಂ ಪ್ರವರ್ತಿತಮಾಸೀತ್. ಕೇಂದ್ರೀಯ ವಾಣಿಜ್ಯ ಉದ್ಯೋಗ ಮಂತ್ರಿ ಪಿಯೂಷ್ ಗೋಯಲಃ ಎಸ್ಟೋನಿಯಾ ದೇಶಸ್ಯ ಆಧಿಕಾರಿಕ ಯಾತ್ರಾಯಾಃ ಸಮಯೆ ಟೆಲಿನ್ ನಗರೆ ಭಾರತ ಎಸ್ಟೋನಿಯಾ ವ್ಯಾಪಾರ ಮಂಚಂ ಸಂಬೋಧಿತವಾನ್. ಅಸ್ಮಿನ್ ಅವಸರೆ ಸಹ ವ್ಯಾಪಾರೆ ನಿವೇಶೆ ನವೀನತಾಯಾಂ ಪ್ರೌದ್ಯೋಗಿಕ್ಯಾಂ ಚ ಗಹನ ಸಹಕಾರ್ಯಸ್ಯ ಆಹ್ವಾನಂ ಕೃತವಾನ್. ಮಂಚೆ ದ್ವಿಪಕ್ಷೀಯ ಆರ್ಥಿಕ ಸಹಕಾರ್ಯಸ್ಯ ಸುದೃಢೀಕರಣಾಯ ನೂತನಾನಾಂ ಮಾರ್ಗಾಣಾಂ ಅನ್ವೇಷಣಾರ್ಥಂ ಉಭಯ ದೇಶಾನಾಂ ವರಿಷ್ಠ ಸರ್ವಕಾರೀಯ ಪ್ರತಿನಿಧಯಃ ಉದ್ಯೋಗ ನೇತಾರಃ ವ್ಯಾಪಾರ ಪ್ರತಿನಿಧಿ ಮಂಡಲಸ್ಯ ಚ ಸದಸ್ಯಾಃ ಏಕತ್ರ ಆಗತಾಸ್ಸಂತಿ. ಜಮ್ಮು ಕಾಶ್ಮೀರೆ ಶ್ರೀ ಅಮರನಾಥಜಿ ಯಾತ್ರಾ ಪ್ರತಿಕೂಲ ಋತೋ ಪೂರ್ವಾನುಮಾನಂ ದೃಷ್ಟ್ವಾ ಪೆಹಲ್ಗಾಂ ಬಾಲ್ತಾಲ್ ಇತಿ ದ್ವಯೋಃ ಮಾರ್ಗಯೋಃ ಅಪಿ ಅದ್ಯಾರಭ್ಯ ಸ್ಥಗಿತಾ ಜಾತಾ. ಏಕಃ ಅಧಿಕಾರಿ ಅವದತ್ ಯತ್ ಭಾರತಸ್ಯ ಋತುವಿಜ್ಞಾನ ವಿಭಾಗೇನ ಯಾತ್ರಿಕಾಣಾಂ ಸುರಕ್ಷಾಂ ಕಲ್ಯಾಣಂಚ ಸುನಿಶ್ಚಿತ್ಯ ಆಗಾಮಿಷು ಕತಿಪಯೇಷು ದಿನೇಷು ಋತೋಃ ಪ್ರತಿಕೂಲತಾಯಾಃ ಪೂರ್ವಾನುಮಾನಸ್ಯ ಅನಂತರಂ ಏಷಃ ನಿರ್ಣಯಃ ಕೃತಃ. ಅಧಿಕಾರಿ ಅವದತ್ ಯತ್ ಯಾವತ್ ಅಗ್ರಿಮ ಆದೇಶಃ ನ ಭವತಿ ತಾವತ್ ಬಾಲ್ತಾಲ್ ನೂನ್ವಾನ್ ಚಂದನವಾರಿ ಆಧಾರ ಶಿಲಾ ಶಿಭ್ರಾತ್ ಯಾತ್ರೀಣಾಂ ಅಗ್ರೆ ಗಮನಸ್ಯ ಅನುಮತಿಃ ನ ಭವಿಷ್ಯತಿ ಇತಿ ವಾರ್ತಾಃ.
1: FM 102.2 ಮೆಗಾಹರ್ಟ್ಸ್ ಪರ್ ಯೇ ಆಕಾಶವಾಣಿ ಕಾ ಮಥುರಾ ವೃಂದಾವನ್ ಕೇಂದ್ರ ಹೇ. प्रातः के 7 बजे हैं. प्रस्तुत है पुराने फिल्मी गीतों पर आधारित हमारा कार्यक्रम भूले बिसरे की
2: दुनिया भर के नास्तिक कितने.
1: आपको सुनवा रहे हैं कार्यक्रम का ये पहला गीत चितलकर लता मंगेशकर और साथियों की आवाज में फिल्म नास्तिक से. गीत को लिखा है प्रदीप ने, संगीत है सी रामचंद्र का.